ಅಕ್ಕಡಿ ಬಕ್ಕಡಿ ದಿಕ್ಕ ದಿಕ್ಕಿಡಿ ದಿಕ್ಕಡಿ ದಿಕ್ಕಡಿ ದಿಕ್ಕಾ ದಿಕ್ಕಡಿ ದಿಕ್ಕ ದಿಕ್ಕಿಡಿ ದಿಕ್ಕಿಡಿ ದಿಕ್ಕಿಡಿ ದಿಕ್ಕಿಡಿ ದಿಕ್ಕಿಡಿ ದಿಕ್ಕೀರೋ ದಿಕ್ಕೀರೋ ದಿಕ್ಕೀರೋ ದಿಕ್ಕೀರೋ ದಿಕ್ಕೀರೋ ದಿಕ್ಕೀರೋ.

ಮಾಮ, ಕಾಂಜಿಪ್ಪು ಅನ್ನೋ ಭೂಮಿ ಎಲ್ಲ ಬತ್ತಾದ ನದಿಯ ಪಾತ್ರ ಆರದಲ್ಲಡಿಯ ಅಂತ ನದಿಯೇ ಕಾಂಜಿಪ್ಪು ಅಂತ ತುಂಬ ಪಡ್ರಂಗೆಲ್ಲ ಅವಂಗ ಕವಲಿಯ ದೈವತ್ತ ಕಿಟ್ಟ ಮೊರೆ ಇಡುವಾಗ ಅಣ್ಣ ದೈವಮೇ.